0: ಇದು ಪ್ಯಾನೋ ಫೋನ್ ನದಿ ಅತ್ತಿಗೆ ಡಕ್ಕು ಉತ್ತಿ ಕಲ್ಪ ಕಮ್ಯುನಿಟಿ
1: ಅಯ್ಯೋ
0: ಆರಲೇ ಚುಯಿ ಇತಿ ಮಗಿರೆ ಯಾಕೋ ವಾನ್ ಕಿಮೆ ಇನ್ನು ಕೇರು
1: ಅದೇ
0: ಕೇರಿಯಾವು ಯಾವ ಯಾಕೋ ಬಚೋ ನಾ ಇನ್ ಬಚೋ ನಮ್ಮನೆ ಗುಕ್ತಿಯ ಪಾ ಇತಿಯಾರ ಕೊಂಡ ಮಗನ ತಿಯ ಪಾರ ಬಿ ಇರಿಯಾವು ಮೊನ್ನದು ಗ್ಯಾಮ್ ಗಿರಿ ಯಾಕೋ ನೋ ಚಾಮೆ
1: ಅದು ತಿಯೋತಿನಿ
2: Hello.
1: Yes.
3: Na yero mudugo non vurga in me ano pam pindu da ko mo ene cha da ke di mo na no no di or me la ka bin mo do en do me yo me do che ko su ga ma ni e ke ni na yero da mo da
1: te ta ke mo ti e
3: na no me na ano pe pai we ga le ne pe we ga ta mi chi mo mo mo we be ra na
1: Hello.
0: Damana ke temo doño tallo dano ko
1: dano dano duong tetwal
0: no now kawo ti kama no me ke ru me ka de ko dano ni ni mo to ti mo al ke ru me ka no be no ke mi na dam no ke bo en wa no te de ni ya na mi a ke lo wo ti ne am pe ke ru ati mo ra pi ar be ru abi de a ka ke no ati mo ra pa ar bo no da ti ti mo ro ke la ti mo ti mo ra pa ar bo ara anda ti uta pa pia de ba bila kila ti ma pa bo ana ta de ti ke de an ti da ti pia na te na aya me are yo i buru i ti al i kor chu ba mo mine ti la ge wa di an ge te de pu ta ge an ke ko ma di ti ya ti ka ro ku me re cha ko buru ge wa ge ko ne ko pre ko pre be ne pa le do me di ne re do me ma ma pia ba bi ti en pia be bu ti en bu ye no ta ta ku no i buru wa wa ke da ye I'm going to tell you what I'm going to do.
1: I'm going to tell you what I'm going to do. Hello.
2: Kakare.